0: ಸರಿಗಮಪ ತಾಲಿ ಕಟ್ಟವರುವಾನ
1: ತೋಂ ತೋಂ ತೋಂ ತತ ಧೀಂ ಧೀಂ ಧೀಂ ತತ ತೋಂ ತತ ಧೀಂ ತ ಅಡ್ದರ್ವೇನ್ ಇದರ್ವೇನ್ ತರ್ವೇನ್ ತರ್ವೇನ್ ತರ್ವೇನ್ ಬನಿ ತಪ್ಪ ಮಗದಿ ತಾಳಿಗಟ್ಟ ವರ್ವಾನ ತಾಳಿಗಟ್ಟ